ದಾಡೆ ರಕ್ಷಲೆ ಚಿಕ್ಕಮ್ಮ ಕಡೆ ದೇ ರಕ್ಷಲೆ ದಾಡೇ ನಮಸಿ ದಾರಿ ನಾಗಮೆ ತರೋದಾಗ ಅಂದ್ರಾಸಿ ಮೈನ್ ಜಡ್ಗೆ ಮೇಲೆ ಬಿಗುನ ಸಾರವಿ ಲಂಬೋ ಬಶಿ ಪಶುಂಡ ಮೇ ಹೇರೇ ಓರ್ತಾರ ಸಿ ವರಿಗಿ ಪಶು ಲೆಕ್ಕ ಬಾರ ಅನಿಸುತ್ತ.

0: ಓಕೆ ಸಿ ಬಲ್ಲ ಕಲರ್ ತೋರ್ ಶೂಚಿ ಅಗೇನ ಪಸ ಬೇಕಾದ್ರೂ ಸಿರ್ಸಿ ಲಾಸ್ಟ್ ಅಪ್ಕೋ ಅಸ್ಸಲಾಮ್ ಅಲೈಕುಮ್
1: ಜೀ ವಾಲೇಕುಮ್ ಸಲಾಮ್ ಯಜಮಾನ್ ಶೈತ ಬಿ ಎಸ್ ಎಸ್ ಸದಾ
0: ಬಿಲ್ಕುಲ್ ಶೈದ ಸಿ ಕುರ್ಬಾನ್ ಸುಖ ಬರಕೆ ಇದೆ ಕಮ್ ಸೇನ
1: ಶೇಖ್ ಉತ್ತಾರ್ ನನ್ನ ಸಿಮಾವಾನ್ ದ ಸರ್ ಪಲೇ
0: ನನ್ನ ಸಿಮಾವಾನ್ ಸಿಪ್ಸನ ಗೆ ಶಾಲ ಶೇ ಜೂಡಿ ಬರಬಾರ ಜೋನ್ ವಕ್ತುನ ಮಿಸ ಜೂನ ಶಿದಿ
1: ಸರ್ ಶೈ ತ ಬಿ ಎಸ್ ಎಸ್ ಮುಷದ ಮಾಸಲ ಪ್ರೋಗ್ರಾಮ್ ಅರ್ ವಾದ ಸಾದಾ ದಗ ಪೇಶ್ವಾಸ್ ಪಾತ ಮೇ ಕವಲ ದ ದಬಾರ ಚೆ ಇಬ್ರಾಹಿಮ್ ಗೋಲ್ ಸರ್ ಮಿಲಾವೀವಿ
0: ಕಮ್ ಫೇಸ್ವಾಸ್
1: ವೆಂಟಮಿನ್ ಸಿ ಪೇಶ್ವಾಸ್
0: ಇನ್ ಫೀನಿಕ್ಸ್
1: ಜಿ
0: ಏನ್ ಫೀನಿಕ್ಸ್
1: ಇಬ್ರಾಹಿಮ್ ಗೋಲ್ ಸರ್ ಅನಸ್ತ
0: ಇಬ್ರಾಹಿಮ್ ಸೇ ಬರ್ತವೆ ನನ್ನ ಕಮ್ ಫೇಸ್ ವಾಶ್ ಏನದಿರ ಆಗಲಿ
1: ನಾವು ಸೀದಾ ಕಮ್ ದ ಪರುಣ ಬಲೋ ರಜೆ ಮಾರ್ಕೆಟ್
0: ಸನ ಮೈದ ವಿಟಮಿನ್ ಸಿ ವಿಟಮಿನ್ ಸಿ ಅದ ಮಲ್ಟಿ ಇಬ್ರಾಹಿಮ್ ಬೈಸರ ಪಿತಾ ಕೋ ಇಬ್ರಾಹಿಮ್ ಬೈಸರ ಮಿಲಾವಿಶಿ ಅದೇನ ಲವಾಜಿ ನೂರ್ ಖಾನ್ ಸಾಹೇಬ್ ಸರ್ ಹಮ್ ಮಿಲಾವಿಶಿ ಜಿಯಾವರ್ ರಹಮಾನ್ ಸಾಹೇಬ್ ಸರ್ ಹಮ್ ನೂರ್ ಖಾನ್ ಸೇ ಪೀರ್ ಸಾಹೇಬ್ ಕಾದ್ರಿ ಮಾರ್ಕೆಟ್ ಕೆ ದಾದ ದುಕಾನ್ ದೇ ರಹಮಾನ್ ಸಾಹೇಬ್ ಉತಾರು ಡಬರಕ್ಕೆ ಡಬರಕ್ಕೆ ಡಬರಕ್ಕೆ ಜಿವಸ್ ಮಾರ್ಕೆಟ್ ಕೆ ಹಫೀಜ್ ಶಮ್ಸಿ ದುಕಾನ್ ಸರ್ ಹಮ್ ಮಿಲಾವೇಶ ಬಸ್ ಜಿವಸ್ ಕೆ ಪಶ್ತನ ಕೇ ನಾ ಜಿವಸ್ ಮಾರ್ಕೆಟ್ ತಾಯ್ತೆ ಜಿವಸ್ ಮಾರ್ಕೆಟ್ ದೇ ಜಿವಸ್ ಮಾರ್ಕೆಟ್ ಡಬರಕ್ಕೆ ಬಿಲ್ಕುಲ್ ಅಲ್ಹಮ್ದುಲಿಲ್ಲಾಹ್ ಚಿತ ಶೈ ವೃಕ್ಷ ಪಾತ ದಿನ ಲೈಗೆ ಕಮ್ ಸೈದ ಅಚ್ಛಾ ಕುವಾರ್ ತಲೋಡೆ
1: ಮಜೂರಿ ಬೈಸ್ ತೈಸ್ ದಿನ ತೇರೆ
0: ಮಾಶಾಲ್ಲಾ ಬೈಸ್ ತೈಸ್ ದಿನ ಲೂಟ ಮುಟ ಮೇಲೆ ಜೊಪ್ ತಯಾರ ಸಾಬೇಸಿ ಕೃಷಿ ಮುಸಲ್ಮಾನ ಇನ್ಸಾನ್ ಜಂಗ್ ಪಿ ಜೋಡಿ ಕಡೆ ಡೇರ ಮನನ ಖುಷಾಲ
1: ವಾಲೇಕುಮ್
0: ಸಲಾಮ್ ಡೇರ ಮನನ ನಸೀಮಾನ್ ಖುಷಾಲ اچھا جی خوش بھائی ان شاء اللہ محبا دا نیو کریم روڑا زخبل زانتا و حسین گلتا خوش بھائی ماشاء اللہ محیو نو ٹینشن وچ مصیف اسواش ختم کرنے دے خلی دے ویورزی پاتے دے قسم چی دیر زورس ریزلٹ دے نو ٹینشن زید با سارا میسو زمہ خوری دیر ماننا خوش آلہ شکہ درمن شی زتمن شی چی مخور زما پروڈکس استعمالی اما پروڈکس سر امین لری خر دیر ماننا چی خوش آلہ شکہ خوری کہ درمن شی زتمن شی ಅಚ್ಛಾ ಬಲ್ವಿ ಆಯ್ಕೆ ಬೈ ಶುಕರ್ ಹೈಕೆ ಮೇರೆ ನಂಬರ್ ಓಕೆ ಸರ್ ಮೇ ಬಹು ಖುಷ್ ಹೂ ಆಪ್ಕೆ ಬೇಹನ್ ರಜೆ ಮೇ ಸೂ ಸಾಬ್ ಸಿಸ್ಟರ್ ಕೋ ಸಲಾಮ್ ಬೈ ಆಪ್ಕೊ ಸ್ಪೆಷಲ್ ಸಲಾಮ್ ಅಡೇರೆ ಮನ್ನ ಪೂರ ಖುಷಾಲ್ ಶಿಕೆ ದರ್ ಮನ್ ಶಿ ಅಸ್ಸಲಾಮು ಅಲೈಕುಮ್ ರಜೌಲಾ ಫಾವಲ್ ಜಲ್ ರೇಡಿಯೋ ಪ್ರೋಗ್ರಾಮ್ ಅವರು ಅಡೇ ಖುಂದ್ ಕವಿ ಅಡೇರ್ ಖುಂದ್ ದೇ ರೋಕ್ ಅಡೇರೆ ಮನ್ನ ಸಿ ರಜೌಲಾ ಸಮಾವರಾರ ಬಿಲ್ಕುಲ್ ಜಿ ರಜನಾ ತಾ ಸಖಪಲ್ ಪ್ರೋಗ್ರಾಮ್ ದೇ ಖಸಿ ಪ್ರೋಗ್ರಾಮ್ ಶೇ ಬರ್ಖಾ ಓಖಲಾ ಶಿರ್ಕತ್ ಕವಾ ಕನ ಸಿ ಖುಗುರಿ ಯೋ ಖಬರ ಅವರ ಕನ ಸಿ ನು ಕರನ್ ಖಾನ್ ದಾ ಗಾನಾ ವಾ ಅವರ ಖಸಿ ಲಕ ನೂರ್ ಪುಯ್ ಖೋಯ್ ಕನ ಸಿ ಕರನ್ ಖಾನ್ ವಾ ಕನ ಸಿ ಪಮಾ ಇಹ್ಸಾನ್ ಕದ ಸಲಾಮ್ ಕವೆ ನು ಮಾ ಕವಾ ಶಾದಾ ಸಿ ತೇರಾ ಬಾನೆ ಕವಾ ಸಿ ದೇ ರಸೋಲಾ ಜಿ ಜ್ರ ದಿನಿ ಯೋ ನಾ ಕಾಮ ಕವೆ ನು ಮಾ ಕವಾ ಶಾದಾ ಪಮಾ ಇಹ್ಸಾನ್ ಕದ ಸಲಾಮ್ ಕವೆ ನು ಮಾ